ಪಕ್ಕಕ್ಕೆ ದುಃಖ ಮಿಟ್ಟು ಲೇತ ರಾಮನ ಭವ ಸಮುದ್ರ ಸುಖದ ನಾವ ಏಕ ರಾಮನ ಶಾಂತಿ

0: ಎಂಟಿಟಿ.
1: ಇಟ್ ಇಸ್ ಲೈಫ್ ಎ ಬಾಡಿ ವಿತೌಟ್ ಲೈಫ್.
0: ಪ್ರೇಮನೇ ಪ್ರಾಣವು.
1: ಲವ್ ಈಸ್ ಲೈಫ್.
0: ಪ್ರೇಮನೇ ಮಾನವನು ಜಗತ್ತಿನ ಕ್ಷಣಮೇನ ನಿಲ್ಲುವುದಕ್ಕೆ ವೀಲು ಕಾದು.
1: ಎ ಮ್ಯಾನ್ ಕೆನಾಟ್ ಎಕ್ಸಿಸ್ಟ್ ಈವನ್ ಫಾರ್ ಅ ಮೊಮೆಂಟ್ ವಿತೌಟ್ ಲವ್.
0: ಕನುಕನೇ ಆ ಪ್ರೇಮ ಸ್ವರೂಪಮೇ ಪರಮಾತ್ಮ ಸ್ವರೂಪಂ.
1: ದಟ್ ಈಸ್ ವೈ ಗಾಡ್ಸ್ ವೆರಿ ಫಾರ್ಮ್ ಅಂಡ್ ನೇಚರ್ ಇಸ್ ಲವ್.
0: ಅಟ್ಟಿ ಪ್ರೇಮತತ್ವಾನ್ನ ಬೋಧಿಸೇ ನಿಮಿತ್ತಮು ಕೃಷ್ಣಾವತಾರಮು ಮಿಗಿಲಿನ ಅವತಾರಂನ್ನೀ ಕೊಡನು ನಾನು ನಿಮಿತ್ತವಾಗಿ ಏರ್ಪಡಿದೆ.
1: ಇನ್ ಆರ್ಡರ್ ಟು ಟೀಚ್ ಸಚ್ ಸೇಕ್ರೆಡ್ ಲವ್ ದಿ ಅವತಾರ್ ಆಫ್ ಕೃಷ್ಣ ಅಂಡ್ ಅದರ್ ಅವತಾರ್ಸ್ ಹ್ಯಾವ್ ಟೇಕನ್ ಪ್ಲೇಸ್.
0: ಕಾನಿ ಆ ದೇಶಕಾಲ ಪರಿಸ್ಥಿತಿಯ ಪ್ರಭಾವವನ್ನು ಪುರಸ್ಕರಿಸಿಕೊನಿ
1: ಡಿಪೆಂಡಿಂಗ್ ಅಪಾನ್ ದಿ ಸರ್ಕಮ್ಸ್ಟೆನ್ಸ್ ಆಫ್ ದ ಟೈಮ್ ಅಂಡ್ ದ ಪ್ಲೇಸ್
0: ಆಯಾ ಪದಾರ್ಥ ಯೊಕ್ಕ ಸ್ವರೂಪಾನಿಕಿ ಭಿನ್ನಮೈನ ಪೇರುಳು ಪೆಟ್ಟಿ
1: ಡಿಫರೆಂಟ್ ನೇಮ್ಸ್ ಹ್ಯಾವ್ ಬೀನ್ ಗಿವನ್ ಟು ದೋಸ್ ಪರ್ಸನ್ಸ್
0: ಪ್ರಜಲಕ್ಕೆ ಅಂದಿಸ್ತು ವಚ್ಚಾರು.
1: ಅಂಡ್ ದಸ್ ಸಚ್ ಸೇಕ್ರೆಡ್ ಥಿಂಗ್ಸ್ ಆರ್ ಹ್ಯಾಂಡೆಡ್ ಓವರ್ ಟು ದಿ ಪೀಪಲ್.
0: ಅಂದರಿಗೆ ತಿಳಿಸಿ.
1: ಆಲ್ ಆಫ್ ಯು ನೋ
0: ಚಕ್ಕರತೋ ಚೇಸಿನ ಪಾಕಮನು
1: ದ ಜ್ಯೂಸ್ ಇಸ್ ಇಸ್ ಮೇಡ್ ಆಫ್ ಶುಗರ್.
0: ಒಕಟಿ ನೆಮಲೆಗಾ ಒಕಟಿ ಪಚ್ಚಿಗಾ ಒಕಟಿ ಕುಕ್ಕಗಾ ಒಕಟಿ ನಕ್ಕಗಾ ದಾನಿಕ ಪ್ರಿಂಟ್ ಚೇಸಿ ಪಿಲ್ಲಲಕಂತಾ ಅಮ್ಮುತೂ ಉಂಟಾರು.
1: ಇಟ್ ಈಸ್ ಗಿವನ್ ದಿ ಫಾರ್ಮ್ ಆಫ್ ಇದರ್ ಪೀಕಾಕ್ ಆರ್
0: ಬರ್ಡ್
1: ಎರ್ ಬರ್ಡ್
0: ಡಾಗ್
1: ಡಾಗ್ಸ್ ಫಾಕ್ಸ್ ಎಟ್ಸೆಟ್ರಾ ಅಂಡ್ ಇಟ್ ಈಸ್ ಸೋಲ್ಡ್ ಟು ಚಿಲ್ಡ್ರನ್.
0: ಕಾನಿ ಇವನ್ನೀ ಚೇಯಡಾನಿಕಿ ಕಾರಣಮೇಂಟಿ?
1: ವಾಟ್ ಇಸ್ ದಿ ರೀಸನ್ ಫಾರ್ ಗಿವಿಂಗ್ ಸೋ ಮೆನಿ ಫಾರ್ಮ್?
0: ಪಿಲ್ಲಲ ಯೊಕ್ಕ ಅಭಿರುಚಿನಿ ಪುರಸ್ಕರಿಸಿಕೊನಿ
1: ಇನ್ ಟ್ಯೂನ್ ವಿತ್ ದಿ ಟೇಸ್ಟ್ ಆಫ್ ದಿ ಚಿಲ್ಡ್ರನ್.
0: ಒಬ್ಬರಿಗೆ ಕುಕ್ಕ ಇಷ್ಟಂಗಾ ಉಂಟಾದಿ.
1: One person likes
0: dog. Nakka ishtanga untadu.
1: Another fox.
0: Okari puli ishtanga untadu.
1: Third one a tiger.
0: Inkoti pachi ishtanga untadu.
1: Fourth one a bird.
0: Inkoti hamsa ishtanga untadu.
1: Fifth one is a hamsa.
0: Vaari ishtanni puraskarinchukoni dani teesukuntaru.
1: Depending upon their taste, each one can have the choice.
0: Kaani anniti endu unnadi chakkara okkate.
1: But in all of them what is common is sugar.
0: Adhe reetiga kutayuga chanamu, tretayu yagnamu, dwapariyu archanam, kaliyuga namasmarana. ఈ నాలుగు యుగములకును ఆయా దీనిని పురస్కరించుకొని దానిని ప్రబోధించడానికి ఆయా అవతారములు వస్తూ వచ్చాయి.
1: ఇన్ దిస్ వే డ్యూరింగ్ కృతాయ ఏజ్ ధ్యాన మెడిటేషన్ త్రేత తపస్ పెనన్స్ ద్వాపర వర్షిప్ అండ్ కలి చాంటింగ్ ఆఫ్ ద నేమ్ ఆఫ్ ద లార్డ్ దీస్ హావ్ బీన్ ప్రిస్క్రైబ్డ్.
0: అన్నింటి యందు ఉన్నది ఒకే ప్రేమనే.
1: అమంగ్ ఆల్ దీస్ థింగ్స్ you find one thing common and that is love.
0: Adhe vidhamugane navavida bhaktulu endu kudanu unnadi prema okkate.
1: In the same way, in all the nine types of devotion, what is common?